ಮಾಹಿತಿಗಳು ಮಾಯನ ವೈಕೈನ ಮಾಯತ ಗಾಡಸ ತರೈ ಸಮಸ್ ತೇರ್ತೆ ಹೋಯ ಪಿರತಿ ಕಿಯ ಚೆಕಿಂತೆ ಸೂರ್ಯಲೈ ಹಾದೈಲಿ ಗರ್ನು ಗರೆ ಜಾದೈಲಿ ಗರ್ನು ಗರೆ ಜಾದೈಲಿ।